0: ಬರೆ
1: ನಾನ ಮಸ್ತು ಬಡ ನಂಬ ಸುಳೆ ಚುನ್ನೆ ತುನೆ ಅಚಡ ಮರೆ ಮಸ್ತು ಬಡ ನಂಬ ಸುಳೆ ಚುನ್ನೆ ತುನೆ ಅಚಡ ಮರೆ
0: ಆಹಾಹಾ